0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ ವಂದಿಸುವುದಾದಿಯಲ್ಲಿ ಗಣನಾಥನ, ಪುರಂದರದಾಸರ ರಚನೆ, ಹಾಡಿದ್ದಾರೆ ಕೆಎಸ್ ವಸುಧಾ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಟು ಬಿಗಿನ್ ವಿತ್, ವಂದಿಸುವುದಾದಿಯಲ್ಲಿ ಗಣನಾಥನ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಕೆಎಸ್ ವಸುಧಾ.

ಕೆ ಗುರುಪ್ರಸಾದ್ ಅವರ ದನಿಯಲ್ಲಿ ಈಗ ಕನಕದಾಸರು ಬರೆದಿರುವ ನೋಡಿ ಮರುಳಾಗದಿರು ಪರಸತಿಯರ. ಕೆ ಗುರುಪ್ರಸಾದ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಕನಕದಾಸ, ನೋಡಿ ಮರುಳಾಗದಿರು ಪರಸತಿಯರ.

ಶಂಕರದಾಸರು ಬರೆದಿರುವ ಗೀತೆಗೆ ಧನಿಯಾಗಿದ್ದಾರೆ ಕೆಎಸ್ ವಸುಧಾ. ಅಂಜಿಕೆ ನ್ಯಾತ ಕೈಯ ಸಜ್ಜನರಿಗೆ ಕೆಎಸ್ ವಸುಧಾ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ. ಅಂಜಿಕೆ ನ್ಯಾತ ಕೈಯ ಸಜ್ಜನರಿಗೆ

ಪುರಂದರದಾಸರ ಮತ್ತೊಂದು ರಚನೆ ವೃಂದಗಾನದಲ್ಲಿದೆ. ಬಂಗಾರವಿಡಬಾರೆ ನಿನಗೊಪ್ಪುವ ಬಂಗಾರವಿಡಬಾರೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗಿನ್ ಕೋರಸ್. ಬಂಗಾರವಿಡಬಾರೆ ನಿನಗೊಪ್ಪುವ ಬಂಗಾರವಿಡಬಾರೆ.

ಬಸವಣ್ಣನ ವಚನ ಗಾಯನ ಎಸ್ ಶಂಕರ್, ದಯವಿಲ್ಲದ ಧರ್ಮ ದೇವುದಯ್ಯ. ನೌ ವಚನ ರಿಟನ್ ಬೈ ಬಸವಣ್ಣ, ಸಂಗ್ ಬೈ ಎಸ್ ಶಂಕರ್. ದಯವಿಲ್ಲದ ಧರ್ಮ ದೇವುದಯ್ಯ.

ಕಾಯೋ ಸುಖಸಾರ ನೀನುಪಕಾರ. ಎಸ್ ಶಂಕರ್ ಅವರ ದನಿಯಲ್ಲಿ ಮತ್ತೊಂದು ರಚನೆ, ಬರೆದಿದ್ದಾರೆ ನಿಜಗುಣ ಶಿವಯೋಗಿ. ಒನ್ ಮೋರ್ ಸಾಂಗ್ ಸಂಗ್ ಬೈ ಶಂಕರ್, ರಿಟನ್ ಬೈ ನಿಜಗುಣ ಶಿವಯೋಗಿ. ಕಾಯೋ ಸುಖಸಾರ ನೀನುಪಕಾರ.

ಕಾಂಚನ ಶ್ರೀರಂಜನಿ ಮತ್ತು ಕಾಂಚನ ಶ್ರುತಿರಂಜನಿ ಅವರ ದನಿಯಲ್ಲಿ ಈಗ ಶ್ರೀಪಾದರಾಜರ ರಚನೆ ಭೂಷಣಕ್ಕೆ ಭೂಷಣ ಇದು ಭೂಷಣ. ಕಾಂಚನ ಶ್ರೀರಂಜನಿ ಅಂಡ್ ಕಾಂಚನ ಶ್ರುತಿರಂಜನಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಶ್ರೀಪಾದರಾಜ ಭೂಷಣಕ್ಕೆ ಭೂಷಣ ಇದು ಭೂಷಣ.

ಎಸ್ ಶಂಕರ್ ಅವರ ದನಿಯಲ್ಲಿ ಬಸವಣ್ಣನ ವಚನ, ಕಿಸಲೆಯ ಶಯನ, ತಲೆಕುರು ಕಾಮಿನಿ. ನೌ ಎಸ್ ಶಂಕರ್ ಇಸ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ, ಕಿಸಲೆಯ ಶಯನ, ತಲೆಕುರು ಕಾಮಿನಿ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜನಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various devotion songs sung by various artists. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಪಿಎಸ್ ವಸಂತ, ಭಾಗವಹಿಸುವ ವಿದ್ಯಾರ್ಥಿನಿ ವೀಣಾ ಮೋಹನ್.
1: ನಮಸ್ಕಾರ ಮ್ಯಾಮ್. ನಮಸ್ಕಾರ ವೀಣಾ. ಇವತ್ತು ಮೈಸೂರು ವಾಸುದೇವಾಚಾರ್ಯರ ಒಂದು ಕೀರ್ತನ ಹೇಳ್ಕೊಡ್ತೀನಿ. ಇದರ ರಾಗ ಭೈರವಿ. ಇದು ಮಿಶ್ರ ಠಾಕುತಾಳದಲ್ಲಿದೆ. ನಿಮಗೆ ಭೈರವಿ ರಾಗದ ರಚನೆಗಳು ಯಾವ್ಯಾವುದು ಪರಿಚಯ ಇದೆ ಹೇಳ್ತೀರಾ?
2: ವರ್ಣಗಳಲ್ಲಿ ಅಟ್ಟತಾಳ ವರ್ಣ, ದೇವರ್ ನಮ್ಮ ಓಡಿ ಬಾರಯ್ಯ, ವೆರಿ ಪಾಪ್ಯುಲರ್ ಕಾಂಪೋಸಿಷನ್. ಉಪಚಾರಮು, ಏನಾಟಿನೋಮು ಫಲಮು, ಆಮೇಲೆ ಲಲಿತಶ್ರೀ ಪ್ರವೃದ್ಧ ಶ್ರೀ ತ್ಯಾಗರಾಜ ಅವರ ಕಾಂಪೋಸಿಷನ್ಸ್, ಆಮೇಲೆ ದೀಕ್ಷಿತರ ಬಾಲಗೋಪಾಲ, ಆಮೇಲೆ ದೀಕ್ಷಿತರ ನವವರ್ಣ ಕೃತಿ, ಆಮೇಲೆ ಸ್ವಾತಿ ತಿರುನಾಳ್ ಅವರ ಜನನಿ ಮಾಮವ ಮಿಶ್ರ ಚಾಪೋಲೆ, ಆಮೇಲೆ ಕಾಮಾಕ್ಷಿ ಅಂಬ ಸ್ವರಜ್ಯತಿ ಶ್ಯಾಮಶಾಸ್ತ್ರಿ.
1: ಸರಿ,

ರಮ್ಮ, ಅದು ಶ್ಯಾಮಶಾಸ್ತ್ರಿಗಳ ಒಂದು ರಚನೆ. ಭೈರವಿ ರಾಗದಲ್ಲಿ ಅನೇಕ ಅನೇಕ ಕೃತಿಗಳು ತುಂಬ ಕಂಡುಬರುತ್ತೆ. ಈ ರಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ರಾಗ 20ನೇ ಮೇಳ ನಟಭೈರವಿಯಲ್ಲಿ ಜನ್ಯ, ಭಾಷಾಂಗ ಜನ್ಯವಾಗಿದೆ. ಆರೋಹಣದಲ್ಲಿ ಚತುಶ್ರುತಿ ದೈವತ, ಅವರೋಹಣದಲ್ಲಿ ಶುದ್ಧ ದೈವತ ಬರುತ್ತೆ. ರಿಷಭ, ಗಾಂಧಾರ, ಮಧ್ಯಮ, ನಿಷಾದ ಇವು ಜೀವಸ್ವರಗಳು, ಮತ್ತು ನ್ಯಾಸಸ್ವರವೂ ಹೌದು. ಈ ರಾಗದಲ್ಲಿ ದಾಟು ಸ್ವರಗಳು, ದೀರ್ಘಸ್ವರಗಳು, ಸಂದರ್ಭಗಳು ತುಂಬ ಅನೇಕವಾಗಿ ಬರುತ್ತೆ. ಈ ದೀರ್ಘಸ್ವರಗಳು ದಾಟು ಸ್ವರಗಳು ಬಂದಾಗ ಆ ಒಂದು ಕಂಪೋಸಿಷನ್ ತುಂಬ ರಮಣೀಯವಾಗಿ ಕಂಡುಬರುತ್ತೆ. ಈ ರಾಗದಲ್ಲಿ ಒಂದು ಸ್ಥಾಯಿಯಲ್ಲಿರುವ 12 ಸ್ವರಸ್ಥಾನಗಳು ವಿವಿಧ ಗಮಕ ಪ್ರಯೋಗಗಳ ಮೂಲಕ ಅಲ್ಲಲ್ಲಿ ಸೂಕ್ಷ್ಮವಾಗಿ ಬರ್ತಾನೆ ಇರುತ್ತೆ. ಮುಖ್ಯವಾಗಿ ಈ ರಾಗನ ಗುರುಮುಖೇನ ಕಲಿತರೆ ತುಂಬ ಆಳವಾದ ಒಂದು ಜ್ಞಾನ ಉಂಟಾಗುತ್ತೆ. ಹೇಳೋದಾದರೆ ಗಾನಶಾಸ್ತ್ರದ ಸಕಲ ವಿಧವಾದ ರಚನೆಗಳು ಈ ರಾಗದಲ್ಲಿದೆ. ಈಗ ಈ ರಾಗದ ಆರೋಹಣ

0: ಎರಡು ರೀತಿಲಿ ಆರೋಹಣ ಅವರೋಹಣ ಹಾಡ್ಬೋದು. ಇದರ ಸ್ವರಸ್ಥಾನಗಳು ಹೀಗೆ ಬರುತ್ತೆ: ಷಡ್ಜ, ಚತುಶ್ರುತಿ ರಿಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದ. ಅವರೋಹಣದಲ್ಲಿ ಷಡ್ಜ, ಕೈಶಿಕಿ ನಿಷಾದ, ಶುದ್ಧ ದೈವತ, ಪಂಚಮ, ಶುದ್ಧ ಮಧ್ಯಮ, ಸಾಧಾರಣ ಗಾಂಧಾರ, ಚತುಶ್ರುತಿ ರಿಷಭ ಬರುತ್ತೆ. ಈಗ ಕೀರ್ತನೆಯ ಸಾಹಿತ್ಯ ಬರ್ಕೋತೀರಾ?
1: ಆಯ್ತು.
0: ಪಲ್ಲವಿ ಭಾಗ ಬರ್ಕೋತೀರಾ?
1: ಎಸ್ ಮ್ಯಾಮ್.
0: ರಾಮ ನೀ ದಯರಾದ,
1: ರಾಮ ನೀ ದಯರಾದ,
0: ಶ್ರೀರಾಮ ನೀ ದಯರಾದ,
1: ಶ್ರೀರಾಮ ನೀ ದಯರಾದ,
0: ರವಿ ವಂಶಾಂಬುಧಿ ಸೋಮ,
1: ರವಿ ವಂಶಾಂಬುಧಿ ಸೋಮ.
0: ಏನ್ ಬರ್ಕೊಂಡಿದ್ದೀರಾ?
1: ರಾಮ ನೀ ದಯರಾದ, ಶ್ರೀ ರಾಮ ನೀ ದಯರಾದ, ರವಿ ವಂಶಾಂಬುಧಿ ಸೋಮ.
0: ಇದಿಷ್ಟು ಪಲ್ಲವಿ ಭಾಗ. ಈಗ ಅನುಪಲ್ಲವಿ ನೋಡೋಣ. ಆ ಮುನಿ ಸುದತಿನಿ,
1: ಆ ಮುನಿ ಸುದತಿನಿ,
0: ಮುನು ನೀವೇ ಬ್ರೋವಲೇದ,
1: ಮುನು ನೀವೇ ಬ್ರೋವಲೇದ,
0: ಆ ಮುನಿ ಸುದತಿನಿ,

0: ಮುಂದಿನ ಸಾಲು. ಆ ಮುನಿ ಸವ ಮುನು,
1: ಆ ಮುನಿ ಸವ ಮುನು
0: ಪಾಲಿಂಚಲೇದ,
1: ಪಾಲಿಂಚಲೇದ
0: ಆ ಮುನಿ ಸವ ಮುನು ಪಾಲಿಂಚಲೇದ,
1: ಆ ಮುನಿ ಸವ ಮುನು ಪಾಲಿಂಚಲೇದ.
0: ಬರ್ಕೊಂಡಿದ್ದೀರಾ?
1: ಎಸ್ ಮ್ಯಾಮ್.
0: ಈಗ ಚರಣದ ಸಾಹಿತ್ಯ. ರಾಕೇಂದು ನಿಭವದನ,
1: ರಾಕೇಂದು ನಿಭವದನ
0: ಸಾಕೇತ ವರ ಸದನ,
1: ಸಾಕೇತ ವರ ಸದನ.
0: ಸರಿಯಾಗಿದೆ. ಶ್ರೀಕಾಂಚನ ವಸನ,
1: ಶ್ರೀಕಾಂಚನ ವಸನ
0: ಶ್ರೀಕರ ಮೃದುಗದನ,
1: ಶ್ರೀಕರ

0: ಯುಗದನ.
1: ಏನ್ ಬರ್ಕೊಂಡಿದ್ದೀರಾ?
0: ರಾಕೇಂದು ನಿಭವದನ ಸಾಕೇತ ವರ ಸದನ ಶ್ರೀಕಾಂಚನ ವಸನ ಶ್ರೀಕರ ಮೃದುಗದನ.
1: ಹಾ, ಮುಂದಿನ ಸಾಲು. ಏಕಾನೇಕ ಮೈ ಬೆಲಯು

0: లోకావనాతి చతుర
1: శ్రీకాంత
0: శ్రీకాంత
1: వాసుదేవ
0: వాసుదేవ
1: ఏం బర్కొండిదిరా
0: ఏకానేకమై వెలయో ఓంకార స్వరూప లోకావనాతి చతుర శ్రీకాంత వాసుదేవ.
1: ಇವಾಗ ಅರ್ಥ ಆಗಿದೆ ಅಲ್ಲ, ಸಾಹಿತ್ಯ ಕರೆಕ್ಟಾಗಿ ಬರ್ಕೊಂಡಿದ್ದೀರಾ?
0: ಎಸ್ ಮ್ಯಾಮ್.
1: ಈ ಸಾಹಿತ್ಯದ ಅರ್ಥ ಒಂದ್ಸಲಿ ನೋಡ್ಬಿಡೋಣ. ರಾಮ ನೀ ದಯರಾದ, ರಾಮ ನಿನ್ನ ದಯೆ ಬಾರದೆ, ರವಿ ವಂಶಾಂಬುಧಿ ಸೋಮ, ರವಿ ವಂಶವೆಂಬ ಸಮುದ್ರಕ್ಕೆ ಚಂದ್ರನಂತೆ ಇರುವ ರಾಮನೇ, ನಿನಗೆ ಯಾಕೆ ದಯೆ ಬರಲಿಲ್ಲ? ಇದು ಪಲ್ಲವಿಯ ಭಾಗ. ಇವಾಗ ಅನುಪಲ್ಲವಿಯ ಅರ್ಥ ನೋಡೋಣ. ಆ ಮುನಿ ಸುಧತಿನಿ ಮುನು ನೀವೇ ಬ್ರೋವಲೇದ, ಆ ಗೌತಮ ಮುನಿಯ ಪತ್ನಿಯಾದ ಅಹಲ್ಯೆಯ ಶಾಪವನ್ನು ಪರಿಹರಿಸಿ ಕಾಪಾಡಿದವನು ನೀನೇ ಅಲ್ವೇ? ಆ ಮುನಿ ಸವಮುನು ಪಾಲಿಂಚಲೇದ, ಆ ವಿಶ್ವಾಮಿತ್ರ ಮುನಿಯ ಯಾಗವನ್ನು ಕಾಪಾಡಿದ್ದು ನೀನೇ ಅಲ್ವಾ? ಚರಣದ ಭಾಗ. ರಾಕೇಂದು ನಿಭವದನ, ಹುಣ್ಣಿಮೆ ಚಂದ್ರನಂತೆ ಪ್ರಕಾಶಮಾನವಾಗಿರುವ ರಾಮನೇ, ಸಾಕೇತ ವರಸದನ, ಶ್ರೇಷ್ಠವಾದ ಸಾಕೇತ ನಗರದಲ್ಲಿ ನೆಲೆಸಿರುವಂತಹವನೇ, ಶ್ರೀಕಾಂಚನ ವಸನ, ಚಿನ್ನದ ಬಣ್ಣದ ಪೀತಾಂಬರವನ್ನು ಧರಿಸಿರುವಂತಹವನು, ಶ್ರೀಕರ ಲಕ್ಷ್ಮಿಯನ್ನು ಹೊಂದಿರುವವನು, ಮೃದುಗದನ ಮೃದುವಾಗಿ ಮಾತಾಡುವವನು, ಏಕಾನೇಕ ಮೈ ಬೆಲೆಯು ಅಂದರೆ ಏಕವೇ ಅನೇಕವಾಗಿ, ಒಬ್ಬನೇ ನೂರಾಗಿ ಅಂದರೆ ಅಷ್ಟು ಪ್ರಕಾಶಮಾನವಾಗಿ ಎಲ್ಲೆಲ್ಲಿಯೂ ಇರುವಂತಹವನು, ಓಂಕಾರ ಸ್ವರೂಪ ಪ್ರಣವ ಸ್ವರೂಪನಾದ, ಲೋಕಾವನಾತಿ ಚತುರ ಲೋಕವನ್ನು ರಕ್ಷಿಸುವುದರಲ್ಲಿ ಅತಿ ಚತುರನೂ ಆದ, ಶ್ರೀಕಾಂತ ಲಕ್ಷ್ಮೀಪತಿಯೇ, ವಾಸುದೇವ ವಾಸುದೇವನೇ, ರಾಮ ನಿನ್ನ ದಯೆ ಬರಲಿಲ್ವೇ? ಪಲ್ಲವಿಯ ಸಾಹಿತ್ಯ ಮತ್ತು ಸ್ವರ ಹೇಳ್ಕೊಡ್ತೀನಿ. ಈ ಪಲ್ಲವಿ ಮಧ್ಯಮ ಕಾಲದಲ್ಲಿ ತಕಿಟ ಬಿಟ್ಟು ಶುರು ಆಗಿತ್ತು. ತಕಿ

0: ಮುಂದಿನ ಸಾಲಿಗೆ ಸಾನಿ ದಾನಿ ಸರ್ ಫಿ ಗ ಮ ಪ ಪ ಮ ಗ ಸಮದಲ್ಲಿ ಶುರು ಆಗುತ್ತೆ. ಸಮದಲ್ಲಿ ಮುಂದಿನ ಸಾಲಕ್ಕೆ ಹೋಗ್ಬೇಕಾದ್ರೆ ಸಮದಲ್ಲಿ ಪ್ರಾರಂಭ ಆಗುತ್ತೆ. ಆ ಸಮದಲ್ಲಿ ಪ್ರಾರಂಭ ಆದ್ರೆ ಏನಾಗುತ್ತೆ, ನಮ್ಮ ಎಡುಪು ಆ ಮೂರಕ್ಷರ ಬಿಟ್ಟು ಶುರು ಆಗುತ್ತೆ. ಸಾನಿ ದರಿ ಸರ್ ರಿ ಗ ಮ ಪ ಪ ಮ ಗ ರಿ ರಿ ಸಾನಿ ಸರಿ ಗ ಮ ಗ ಗ ರಿ ರಿ
1: ಸಾನಿ ದನಿ ಸ ರಿ ಗ ಮ ಪ ಪ ಮ ಗ ರಿ ರಿ ಸಾನಿ ಸರಿ ಗ ಮ ಗ ಗ ರಿ ರಿ ಸಾನಿ ದ.
0: ಹಾ, ಇವಾಗ ಎರಡಕ್ಷ ಎರಡು ಸಾಲು ನೋಡೋಣ. ಈ ಕೀರ್ತನೆ ತಗಿಟ ಬಿಟ್ಟು ಶುರುವಾಗುತ್ತೆ. ಮಧ್ಯಮ ಕಾಲದಲ್ಲಿ ತಗಿಟ ಬಿಟ್ಟು ತಗೋಬೇಕು.

0: ಸರಿ ರೀ
1: ಎರಡು ಸಾಲು ಒಂದ್ಸಲಿ ಹಾಡ್ಬಿಡೋಣ. ತಕಿ ನೀ ಸರಿ ರೀ ಗಗ್ಗರಿ ಸ ರಿ ಗ ಮ ಗ ಗರಿ ರಿ ಸ ನಿ ದ ನಿ ಸ ರಿ ಗ ಮ ಪ ಪ ಮ ಗ ರಿ ರಿ ಸ ನಿ ಸ ರಿ ಗ

0: ಮುಂದಿನ ಸಾಲು
1: ಸನಿ ದನಿ ಸಾರಿ ಗ ಮ ಪ ಪ ಮಗ
2: ಸನಿ ದನಿ ಸಾರಿ ಗ ಮ ಪ ಪ ಮಗ.
0: ಆ ಸಾನಿದ ಅನ್ನೋದು ಮೊದಲೇ ಹೇಳಿದ ಹಾಗೆ ಆ ಮೂರಕ್ಷ ಎಡಪಗ್ ಬಿಡಬೇಕು.
1: ನೀ ಸಾರಿ ಗ ಮ ಪ ಪ ಮಗ ರಾಮ ನೀ,
0: ಅಲ್ಲಿಂದ ಸಾಹಿತ್ಯ ಪ್ರಾರಂಭ ಆಗತ್ತೆ. ಹಿಂದಿನ ಸಾಲಿನ

0: ಇಷ್ಟು ಅಭ್ಯಾಸ ಮಾಡಿ ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೀನಿ.
1: ನಮಸ್ಕಾರ ಅಮ್ಮ.
0: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಪಿಎಸ್ ವಸಂತ, ಭಾಗವಹಿಸಿದ ವಿದ್ಯಾರ್ಥಿನಿ ವೀಣಾ ಮೋಹನ್. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ತಬಲಾ ವಾದನ ಕೇಳಲಿದ್ದೀರಿ. ತಾಲ್ ಏಕ್ ತಾಲ್.
1: ಅಬ್ ಆಪ್ ಸುನೆಂಗೆ ಡಾಕ್ಟರ್ ಕಿರಣ್ ನಾಕೋಡ್ ಕಾ ಹಿಂದೂಸ್ತಾನಿ ತಬಲಾ ಏಕಲ್ ವಾದನ್ ತಾಲ್ ಏಕ್ ತಾಲ್.
0: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಡಾಕ್ಟರ್ ರವಿ ಕಿರಣ್ ನಾಕೋಡ್. ತಾಲ್ ಏಕ್ ತಾಲ್.

0: ಇದುವರೆಗೂ ಡಾಕ್ಟರ್ ರವಿಕಿರಣ್ ನಾಕೋಡ್ ಅವರ ತಬಲಾ ವಾದನ ಆಲಿಸಿದಿರಿ. ಲೆಹರಾ ಸಾಥ್ ನೀಡಿದವರು ವಸಂತ್ ಕನಕಾಪುರ್ ಹಾಗೂ ಶಂಕರ್ ಕಬಾಡಿ. ಇನ್ನು ಕೇಳಿ ಬರುಣ್ ಕುಮಾರ್ ಪಾಲ್ ಅವರ ಗಿಟಾರ್ ವಾದನ ರಾಗ್ ಜೋಗ್.
1: ಆಪ್ ಸುನ್ ರಹೆ ಥೆ ಡಾಕ್ಟರ್ ರವಿಕಿರಣ್ ನಾಕೋಡ್ ಕಾ ತಬಲಾ ಏಕಲ್ ವಾದನ್. ಆಪ್ಕೆ ಸಾಥ್ ಲೆಹರೆ ಪರ್ ಶ್ರೀ ವಸಂತ್ ಕನಕಾಪುರ್ ಔರ್ ಶ್ರೀ ಶಂಕರ್ ಕಬಾಡಿ ಸಾಥ್ ದೇ ರಹೆ ಥೆ. ಕಾರ್ಯಕ್ರಮ ಕೋ ಜಾರಿ ರಖತೆ ಅಬ್ ಆಪ್ ಸುನೆಂಗೆ ಶ್ರೀ ಬರುಣ್ ಕುಮಾರ್ ಪಾಲ್ ಕಾ ಗಿಟಾರ್ ವಾದನ್ ರಾಗ್ ಜೋಗ್.
2: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಡಾಕ್ಟರ್ ರವಿಕಿರಣ್ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ಲೆಹರಾ ಬೈ ಶ್ರೀ ವಸಂತ ಕನಕಾಪುರ್ ಅಂಡ್ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ಗಿಟಾರ್ ರಿಸೈಟಲ್ ಬೈ ಶ್ರೀ ಬರುಣ್ ಕುಮಾರ್ ಪಾಲ್ ರಾಗ್ ಜೋಗ್.

0: ವರುಣ್ ಕುಮಾರ್ ಪಾಲ್ ಅವರ ಗಿಟಾರ್ ವಾದನ ಆಲಿಸಿದ್ರಿ. ತಬಲಾ ಸಾಥ್ ನೀಡಿದವರು ಚಿರದೀಪ್ ಬ್ಯಾನರ್ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಅಪ್ತಾಪ್ ಸುನ್ ರಹೆ ಥೆ ಶ್ರೀ ವರುಣ್ ಕುಮಾರ್ ಪಾಲ್ ಕಾ ಗಿಟಾರ್ ವಾದನ್, ಆಪ್ಕೆ ಸಾಥ್ ತಬಲೆ ಪರ್ ಶ್ರೀ ಚಿರದೀಪ್ ಬ್ಯಾನರ್ಜಿ ಸಾಥ್ ದೇ ರಹೆ ಥೆ. ಯೇ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ದ್ವಾರಾ 24/7 ಡಿಟಿ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್ ಪರ್ ಪೇಶ್ ಕಿಯಾ ಗಯಾ.
2: ಯು ಆರ್ ಲಿಸ್ನಿಂಗ್ ಟು ಗಿಟಾರ್ ರಿಸೈಟಲ್ ಬೈ ಶ್ರೀ ವರುಣ್ ಕುಮಾರ್ ಪಾಲ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಚಿರದೀಪ್ ಬ್ಯಾನರ್ಜಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಂಬಿ ಹರಿಹರನ್ ಮತ್ತು ಎಸ್ ಅಶೋಕ್ ಅವರ ಯುಗಳ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಕೆ ಚಾರುಲತಾ, ಮೃದಂಗ ಟಿಎಸ್ ಚಂದ್ರಶೇಖರ್, ಘಟ ಸುಕನ್ಯಾ ರಾಮಗೋಪಾಲ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗಜವದನ ಸಂಮೋದಿತ ತೋಡಿರಾಗ ಆದಿತಾಳದಲ್ಲಿದೆ, ರಚನೆ ಕುಮಾರ ಎಟ್ಟೀಂದ್ರ ಮಹಾರಾಜ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವೋಕಲ್ ಡ್ಯುಯೆಟ್ ಬೈ ಎಂ ಬಿ ಹರಿಹರನ್ ಅಂಡ್ ಎಸ್ ಅಶೋಕ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಕೆ ಚಾರುಲತಾ, ಆನ್ ದ ಮೃದಂಗಂ ಟಿ ಎಸ್ ಚಂದ್ರಶೇಖರ್, ಆನ್ ದ ಘಟಂ

ಸಿಂಹಾಸನಿಯ ರಾಮಗೋಪಾಲ್. ಟು ಬಿಗಿನ್ ವಿತ್ ಗಜವದನ ಸಂಮೋದಿತ ಸೆಟ್ಟು ತೋಡಿರಾಗ ಆದಿತಾಳ, ರಿಟನ್ ಬೈ ಕುಮಾರ ಎಟ್ಟೇಂದ್ರ ಮಹಾರಾಜ.

ಎಂವಿ ಹರಿಹರನ್ ಮತ್ತು ಎಸ್ ಅಶೋಕ್ ಅವರ ಯುಗಳ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಕೆ ಚಾರುಲತಾ, ಮೃದಂಗ ಟಿಎಸ್ ಚಂದ್ರಶೇಖರ್, ಘಟ ಸುಕನ್ಯಾ ರಾಮಗೋಪಾಲ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ತ್ಯಾಗರಾಜರ ದೇವರ ನಾಮ ರಾಮ ರಾಮ ಹುಸೇನಿ ರಾಗ ರೂಪಕ ತಾಳದಲ್ಲಿದೆ. ಜಿಲಿಸಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ಟ್ವೀಟ್ ಬೈ ಎಂ ಬಿ ಹರಿಹರನ್ ಅಂಡ್ ಎಸ್ ಅಶೋಕ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಕೆ ಚಾರುಲತಾ, ಆನ್ ದ ಮೃದಂಗಂ ಟಿ ಎಸ್ ಚಂದ್ರಶೇಖರ್, ಆನ್ ದ ಘಟಂ ಸುಕನ್ಯಾ ರಾಮಗೋಪಾಲ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಹುಸೇನಿ ರಾಗ ರೂಪಕತಾಳ ರಾಮ ರಾಮ.

ಈಗ ಪುರಂದರದಾಸರು ಬರೆದಿರುವ ದಯಮಾಡೋ ರಂಗ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ ಕಲ್ಯಾಣಿ ರಾಗ ಆದಿತಾಳ ದಯಮಾಡೋ ರಂಗ.

ಇದುವರೆಗೂ ಎಂಬಿ ಹರಿಹರನ್ ಮತ್ತು ಎಸ್ ಅಶೋಕ್ ಅವರ ಯುಗಳ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಕೆ ಚಾರುಲತಾ, ಮೃದಂಗ ಟಿ ಎಸ್ ಚಂದ್ರಶೇಖರ್, ಘಟ ಸುಕನ್ಯಾ ರಾಮಗೋಪಾಲ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ಡ್ಯೂಟ್ ಬೈ ಎಂಬಿ ಹರಿಹರನ್ ಅಂಡ್ ಎಸ್ ಅಶೋಕ್. ಅಕಂಪನಿಸುವ ಆನ್ ದ ವಯಲಿನ್ ಕೆ ಚಾರುಲತಾ, ಆನ್ ದ ಮೃದಂಗಂ ಟಿ ಎಸ್ ಚಂದ್ರಶೇಖರ್, ಆನ್ ದ ಘಟಂ ಸುಕನ್ಯಾ ರಾಮಗೋಪಾಲ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 2.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಅಹಿರ್ ಲಲತ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನ್ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ರಾಗ್ ಅಹಿರ್ ಲಲತ್, ಆಲಾಬ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂ ಕಾನ್ಸರ್ಟ್. ನೌ ಲಿಸನ್ ಟು ರಾಗ್ ಶುದ್ಧ ಸಾರಂಗ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಚಾರುಲತಾ ರಾಮಾನುಜಂ ಅವರಿಂದ ವಯೋಲಿನ್ ವಾದನ. ಮೃದಂಗ ಸಹಕಾರದಲ್ಲಿ ಎಂ ಗುರುರಾಜ್, ಘಟ ಸಹಕಾರ ನೀಡಿದ್ದಾರೆ ಎಸ್ಎನ್ ನಾರಾಯಣಮೂರ್ತಿ. ಚಾರುಲತಾ ರಾಮಾನುಜಂ ಅವರು ತಮ್ಮ ವಯೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಕೇಳೋಣ ನಾದ ತನು ಮನಿಷಂ, ಚಿತ್ತರಂಜನಿ ರಾಗ ಆದಿತಾಳದಲ್ಲಿದೆ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವಯೋಲಿನ್ ರಿಸೈಟಲ್ ಬೈ ಚಾರುಲತಾ ರಾಮಾನುಜಂ. ಶಿ ಇಸ್ ಅಕಂಪನಿಡ್ ಆನ್ ದಿ ಮೃದಂಗ ಬೈ ಎಂ ಗುರುರಾಜ್, ಆನ್ ದಿ ಘಟ ಬೈ ಎಸ್ಎನ್ ನಾರಾಯಣಮೂರ್ತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಚಾರುಲತಾ ರಾಮಾನುಜಂ presents compositions of Tyagaraja in her violin recital. In the beginning, Charulata Ramanujam presents Nada Tanuma Nisham, set to Chittaranjani Raga Adithala.

0: ಇನ್ನೀಗ ವಾರಾಲಂದುಕೊಮ್ಮನಿ ನಾ ಎಂದು ಗುರ್ಜರಿ ರಾಗ ಆದಿತಾಳದಲ್ಲಿದೆ.
1: ನೌ ಲಿಸನ್ ಟು ವಾರಾಲಂದುಕೊಮ್ಮನಿ ನಾ ಎಂದು ಸೆಟ್ಟು ಗುರ್ಜರಿ ರಾಗ ಆದಿತಾಳ.

0: ಈಗ ಕೇಳಿ ಸರಸ್ವತಿ ರಾಗ ರೂಪಕ ತಾಳದಲ್ಲಿ ಅನುರಾಗ ಮುಲೇನಿ.
1: ನೌ ಲಿಸನ್ ಟು ಅನುರಾಗ ಮುಲೇನಿ ಸೆಟ್ ಟು ಸರಸ್ವತಿ ರಾಗ ರೂಪಕ ತಾಳ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಲತಾ ರಾಮಾನುಜಂ ಅವರ ವಯಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಎಂ ಗುರುರಾಜ್ ಅವರಿಂದ, ಘಟ ಸಹಕಾರ ಎಸ್ಎನ್ ನಾರಾಯಣಮೂರ್ತಿ ಅವರಿಂದ. ಇನ್ನೀಗ ಭಕ್ತಿ ಭಿಕ್ಷಮೀಯವೇ ಶಂಕರಾಭರಣ ರಾಗ ರೂಪಕ ತಾಳ ತ್ಯಾಗರಾಜರ ಕೃತಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಚಾರುಲತಾ ರಾಮಾನುಜಂ. ಶಿ ಇಸ್ ಅಕಂಪನಿಡ್ ಆನ್ ದಿ ಮೃದಂಗ ಬೈ ಎಂ ಗುರುರಾಜ್, ಆನ್ ದಿ ಘಟ ಬೈ ಎಸ್ಎನ್ ನಾರಾಯಣಮೂರ್ತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ಚಾರುಲತಾ ರಾಮಾನುಜಂ ಪ್ರೆಸೆಂಟಿಂಗ್ ತ್ಯಾಗರಾಜಸ್ ಕಾಂಪೋಸಿಷನ್ಸ್ ಇನ್ ಹರ್ ವಯಲಿನ್ ರಿಸೈಟಲ್. ಚಾರುಲತಾ ರಾಮಾನುಜಂ ಕನ್ಕ್ಲೂಡ್ಸ್ ಹರ್ ರಿಸೈಟಲ್ ಬೈ ಭಕ್ತಿ ಭಿಕ್ಷಮೀಯವೇ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಚಾರುಲತಾ ರಾಮಾನುಜಂ ಅವರ ವಯಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನ ಕೇಳಿದಿರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್, ಘಟ ಸಹಕಾರ ನೀಡಿದವರು ಎಸ್ಎನ್ ನಾರಾಯಣಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program, you were listening to a violin recital by Charulata Ramanujam. She is accompanied on the mridangam by M. Gururaj, on the ghata by S. N. Narayanamurthy. This Carnatic classical music program is a contribution of Akashavani Bengaluru, Anytime Indian Music.